friend Veronica say abuse. And Tinomeka na puto kase muka krano to safeguarding and child protection. Ntina ye ba beti asie so bika se child protection and as a safeguarding. Adenti krana ewo ho. Na die na esi enti a wose ye boy e man ho ban e die na ekosu wiase. Na e ka se akora bi kra e sofa abuse and as abuse be a happen ya asie ne sen. Enti nani aye beka ho asem yi e ye se ye ba be raise awareness and as ye be boni dawro ama ye hunu kwan a mofra no bi efem a ebia ontumi mie na no enka nkyre obi nanso ye mpanimfo ana ye ni aye no omti no ye betumi ehunu se bibi e koso na ye tumi ene wo makasa anunti no ye besanso ahwe baabi a saa abuse e si ana se happen ana se ye besanso ehunu akwan ye befa so a ye hu se bibi koso e wo mfra na brabo mu a ye betime hu se na ye kwe em se bibi enkoyi na ye kwan ye befa so nso a ye beboa wo mu ano nti ene na ye beka ho asem no ne e fri na watwi a edi ye nim no ye be yi types of abuse no maako maako ana se mienu mienu na ya dwendwene ho na ye hunu kwan a ye befa so ano nti me nche ho no ye kasa akora bi ye abuse na na chese obi edi ni dem ana se obi aye na yaka yaka die bi na sa yaka yaka die betumi ayade a ye hu ewe ni so a Veronica se physical ana se Veronica se sexual emotional ana se neglect na we mi na ye ka na bi nso wo ho no ma abekeka ho asabre edo so ye ye kwa ye nim no ye be hu na nkola anu bebre ana se mebru bebre a wo mokọ star o how you mo no ye na e din ma wo se o mo betimi aka akire obi ni senti ehia pa se ye awofo ana se ye ni aye ni mo fra ye adwuma se wo adwuma mu na wo school mu ana se wo ye babysitter ana se wo ye neighbor ana se wo ye church member uhum sabo frey anase young person na wo show signs bia ube hu se asema ye kanwo radio yisui ebi na ye mse mi huni na kwan a ube fasuns am chomebo entinya ya drew so as a child abuse and neglect mofra ni bebre ekoti bia bi mu ebi kwa enya more than one type of abuse ebi nya physical nya emotional esanya sexual together I just say at ebe wo won so a edi won dem e wo ma bra bo nyina mu ɛnu nti yɛ ba bɛhwɛ akwanhodoɔ a abuse ɛfa so ɛba na sɛ ne ɛyɛ a